0: ಸತತ ನೊಸ್ಟಾಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ಮೇ ವೀಕೆಂಡ್ ಗೆ ಗೆದರು ಪಾರ್ಟಿಯ ದಿ ಡಿ ಜೇಕ.